0: You are listening to Ragam 24/7 DTH, an exclusive Indian classical music channel.
1: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳುಗರಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಆಯ್ದ ಕೆಲವು ಸಂಪ್ರದಾಯ ಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕೇಳಿ ಪಾರ್ವತಿ ಪರತರ ಮೂರ್ತಿ. ಈ ಗೀತೆ ವೃಂದಗಾನದಲ್ಲಿ ಮೂಡಿಬರಲಿದೆ. ವಿಶಿಂಗ್ ಆಲ್ ದ ಲಿಸ್ನರ್ಸ್ ಅ ವೆರಿ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಇನ್ ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಟ್ರೆಡಿಷನಲ್ ಕಾಂಪೊಸಿಷನ್ಸ್ ಆನ್ ದ ಒಕೇಶನ್ ಆಫ್ ಗೌರಿ ಗಣೇಶ ಫೆಸ್ಟಿವಲ್. ಇನ್ ದ ಬಿಗಿನಿಂಗ್ ಲೆಟ್ ಇಸ್ ಲಿಸನ್ ಟು ಪಾರ್ವತಿ ಪರತರ ಮೂರ್ತಿ ಸಂಗ್ ಇನ್ ಕೋರಸ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹಿಮ ಶೈಲಜೆ ಶಂಕರಿ ಗೌರಿ ವೃಂದಗಾನದಲ್ಲಿ. ನೌ ಲೆಟ್ ಅಸ್ ಲಿಸನ್ ಟು ಹಿಮ ಶೈಲಜೆ ಶಂಕರಿ ಗೌರಿ ಇನ್ ಕೋರಸ್.

ಈಗ ಕೇಳಿ ಸರ್ಪಭೂಷಣ ಶಿವಯೋಗಿಯವರ ರಚನೆ ಸುರನತ ಚರಣಗೆ ವೃಂದಗಾನದಲ್ಲಿ ಮೂಡಿಬರಲಿದೆ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಸರ್ಪಭೂಷಣ ಶಿವಯೋಗಿ ಇನ್ ಕೋರಸ್ ಸುರನತ ಚರಣಗೆ.

ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಈಗ ಶರಣಾಗತ ಜನರಕ್ಷಕಿಯೇ ವೃಂದಗಾನದಲ್ಲಿ ಮೂಡಿಬರಲಿದೆ. ಕಮಿಂಗ್ ಅಪ್ ನೆಕ್ಸ್ಟ್ ಇನ್ ಕೋರಸ್ ಶರಣಾಗತ ಜನರಕ್ಷಕಿಯೇ.

ಕೇಳುಗರೆ, ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಭಕ್ತಿ ಕುಸುಮಾಂಜಲಿ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಈಗ ಕೇಳಿ ಗೋಪಾಲದಾಸರ ಒಂದು ರಚನೆ, ಗಜವದನ ಪಾವನ ವೃಂದಗಾನದಲ್ಲಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಟ್ರೆಡಿಷನಲ್ ಕಾಂಪೋಸಿಷನ್ಸ್ ಆನ್ ದ ಒಕೇಶನ್ ಆಫ್ ಗೌರಿ ಗಣೇಶ ಫೆಸ್ಟಿವಲ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಗೋಪಾಲದಾಸ ಇನ್ ಕೋರಸ್, ಗಜವದನ ಪಾವನಾ.

ಇನ್ನು ಮುಂದೆ ಕೇಳಿ ವೃಂದಗಾನದಲ್ಲಿ ಜಯ ಜಯ ಮೂಷಕ ಗಮನ. ಇದು ವಿಜಯದಾಸರ ರಚನೆ. ಅಪ್ ನೆಕ್ಸ್ಟ್ ಇನ್ ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಈಸ್ ಜಯ ಜಯ ಮೂಷಕ ಗಮನ, ಅ ಕಾಂಪೋಸಿಷನ್ ಆಫ್ ವಿಜಯದಾಸ ಇನ್ ಕೋರಸ್.

ಕೇಳುಗರೆ, ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬರಲಿದೆ ಗಜಮುಖಗೆ ಗಣಪತಿಗೆ ವೃಂದಗಾನದಲ್ಲಿ. ಕನ್ಕ್ಲೂಡಿಂಗ್ ದಿ ಪ್ರೋಗ್ರಾಂ ನೌ ಲೆಟ್ ಅಸ್ ಲಿಸನ್ ಟು ಗಜಮುಖಗೆ ಗಣಪತಿಗೆ ಇನ್ ಕೋರಸ್.

ಇದುವರೆಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಆಯ್ದ ಸಂಪ್ರದಾಯ ಗೀತೆಗಳನ್ನು ಆಲಿಸಿದಿರಿ. ಈ ಗೀತೆಗಳ ಸಂಗೀತ ಸಂಯೋಜನೆ ಮಾಡಿದವರು ಜಿ ಪುಷ್ಪಲತಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಟ್ರೆಡಿಷನಲ್ ಕಾಂಪೊಸಿಷನ್ಸ್ ಆನ್ ದಿ ಒಕೇಶನ್ ಆಫ್ ಗೌರಿ ಗಣೇಶ ಫೆಸ್ಟಿವಲ್. ಮ್ಯೂಸಿಕ್ ವಾಸ್ ಕಂಪೋಸ್ಡ್ ಬೈ ಜಿ ಪುಷ್ಪಲತಾ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಶ್ರೀ ವಿದ್ಯಾರಾಮನಾಥ್. ಭಾಗವಹಿಸುವ ವಿದ್ಯಾರ್ಥಿನಿ ದೀಪಶ್ರೀ.
1: ನಮಸ್ತೆ ಮೇಡಮ್.
2: ನಮಸ್ಕಾರ. ಪಲ್ಲವಿಯಿಂದ ಸಾಹಿತ್ಯ ಹಾಡ್ತಾ ಬರೋಣ.
1: ಸರಿ.

0: ಅಲ್ಲಿಗೆ ಎಡುಪು ಬಂತಲ್ವಾ, ಚರಣದ್ದು ಸಾಹಿತ್ಯ. ಸರಸುಡನಿ
1: ಸರಸುಡನಿ,
0: ನೇ ಸತತಮು
1: ನೇ ಸತತಮು,
0: ಕೊನಿಯಾಡು
1: ಕೊನಿಯಾಡು,
0: ಚುನ್ನಾನುರಾ.

0: ಹೆಚ್ಚು
1: ಈಗ ಎತ್ತುಗಡೆ ಸ್ವರ ಹಾಡಬೇಕಾದ್ರೆ ಸಮದಿಂದ ಶುರು ಆಗುತ್ತೆ ಅದೆಲ್ಲ. ಸೊ ನಮ್ಗೆ ಚುನ್ನಾನುರ ಹಾಡಕ್ಕಾಗಲ್ಲ, ಕೊನೆಯ ಹಾಡುನಲ್ಲಿ ಬಿಟ್ಬಿಟ್ಟು ಸಮಕ್ಕೆ ನಾವು ಎತ್ತುಗಡೆ ಸ್ವರ ತೆಗಿಬೇಕು. ಸೊ ನೀಯಾಡು
0: ನೀಯಾಡು
1: ಷಡ್ಜಮದಲ್ಲಿ ನಿಲ್ಲಿಸ್ಬಿಟ್ಟು ಮೊದಲನೇ ಎತ್ತುಗಡೆ ಸ್ವರ ರೀ ಸಾ
0: ರೀ
1: ಆರಕ್ಷರ ರೀ

0: ಸಮದಲ್ಲಿ ಒಂದು ಅಕ್ಷರ ಬಿಟ್ಕೊಳ್ಳಿ. ಗ ಮ ದ ನಿ
1: ಗ ಮ ದ ನಿ
0: ಅಲ್ಲಿ ಎಡುಪು ಬಂದಿದೆ.

0: ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀರಾ?
1: ಸರಿ, ಧನ್ಯವಾದ.
0: ಮುಂದಿನ ತರಗತಿಯಲ್ಲಿ ಬಾಕಿ ಎತ್ತುಗಳ ಸ್ವರಗಳು ನೋಡೋಣ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಶ್ರೀವಿದ್ಯಾ ರಾಮನಾಥ್, ಭಾಗವಹಿಸಿದ ವಿದ್ಯಾರ್ಥಿನಿ
1: ದೀಪಶ್ರೀ.
2: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಬಾಲೆ ಖಾನ್ ಅವರ ಸಿತಾರ್ ವಾದನವನ್ನು ಕೇಳಲಿದ್ದೀರಿ. ಮೊದಲು ಕೇಳೋಣ ರಾಗ್ ಯಮನ್, ವಿಲಂಬಿತ್ ಮತ್ತು ದ್ರುತ್ಗತ್ ತೀನ್ ತಾಲ್.
4: Listen to sitar recital by Shri Balekha, Raag Yaman, Alap Jod Vilambit and Dhrutgat in Teen Thal.

0: ಇದುವರೆಗೆ ಪಂಡಿತ್ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಯಮನ್ ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೆಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಿಹಾಗ್.

0: ಇದುವರೆಗೆ ಪಂಡಿತ್ ಬಾಲಿಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಬಿಹಾಗ್ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You were listening to sitar recital by Shri Baleha. He was accompanied on the tabla by Pandit Raghunath Nakod.
2: This program is the contribution of Akashwani Dharwad. Anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಧರ್ಮಸ್ಥಳ ಶ್ರೀ ಅಣ್ಣು ದೇವಾಡಿಗ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ಮೊದಲಿಗೆ ಹಂಸಧ್ವನಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ಪುರಂದರದಾಸರ ರಚನೆ ಗಜವದನ ಬೇಡುವೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ನಾದಸ್ವರ ರೆಸೈಟಲ್ ಬೈ ಧರ್ಮಸ್ಥಳ ಶ್ರೀ ಅಣ್ಣು ದೇವಾಡಿಗ ಅಂಡ್ ಪಾಟೆ. ಟು ಬಿಗಿನ್ ವಿತ್ ಗಜವದನ ಬೇಡುವೆ, ರಿಟನ್ ಬೈ ಪುರಂದರದಾಸ, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ.

ಮುದ್ದುಮೋಮು ತ್ಯಾಗರಾಜರ ರಚನೆ, ಸೂರ್ಯಕಾಂತರಾಗ ಆದಿತಾಳ. ಮುದ್ದುಮೋಮು ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಸೂರ್ಯಕಾಂತರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರ ಮತ್ತೊಂದು ರಚನೆ ಮಾಯಾ ಮಾಳವ ಗೌಳರಾಗ ರೂಪಕ ತಾಳದಲ್ಲಿದೆ ತುಳಸಿದಳ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಮಾಯಾ ಮಾಳವ ಗೌಳರಾಗ ರೂಪಕ ತಾಳ ತುಳಸಿದಳ.

ಧರ್ಮಸ್ಥಳ ಶ್ರೀ ಅಣ್ಣು ದೇವಾಡಿಗ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಶಂಕರಾಭರಣ ರಾಗ ಆದಿ ತಾಳದಲ್ಲಿದೆ ಸ್ವರ ರಾಗ ಸುಧಾರಸ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ರಿಸೈಟಲ್ ಬೈ ಧರ್ಮಸ್ಥಳ ಶ್ರೀ ಅಣ್ಣು ದೇವಾಡಿಗ ಅಂಡ್ ಪಾರ್ಟಿ. ಕಂಟಿನ್ಯೂ ದ ಪ್ರೋಗ್ರಾಮ್. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಶಂಕರಾಭರಣ ರಾಗ ಆದಿತಾಳ ಸ್ವರ ರಾಗ ಸುಧಾರಸ.

ಇದುವರೆಗೂ ಧರ್ಮಸ್ಥಳ ಶ್ರೀ ಅಣ್ಣು ದೇವಾಡಿಗ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಯು ಜಸ್ಟ್ ಹರ್ಡ್ ನಾದಸ್ವರ ರಿಸೈಟಲ್ ಬೈ ಧರ್ಮಸ್ಥಳ ಶ್ರೀ ಅಣ್ಣು ದೇವಾಡಿಗ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳುವಿರಿ. ರಾಗ್ ಬಹದ್ದೂರ್ ತೋಡಿ, ಖಯಾಲ್ ವಿಲಂಬಿತ್ ರೂಪಕ್ತಾಲ್ ಮಹಾದೇವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಬಸಂತಿ ಕೇದಾರ್, ಖಯಾಲ್ ವಿಲಂಬಿತ್ ತೀನ್ ತಾಲ್ ಅತರ ಸುಗಂಧ, ಧೃತಿ ಏಕ್ತಾಲ್ ಖೇಲನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮೃತ್ಯುಂಜಯ ಅಗಡಿ. He is accompanied on tabla by Pandit Raghunath Nakod, harmonium by Shri D. Kumar Das. Continuing the concert, now listen to rag Basanti Kedar. Khyal Vilambit Tintal, Atara Sugandha, Drit Ektal, Khelana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮೃತ್ಯುಂಜಯ ಅಗಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್.
2: ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜೆ ಯೋಗವಂದನ ಅವರಿಂದ ವೀಣಾವಾದನ, ಇವರಿಗೆ ಘಟ ಸಹಕಾರ ನೀಡುತ್ತಿದ್ದಾರೆ ವಿದುಷಿ ಸುಕನ್ಯಾ ರಾಮಗೋಪಾಲ್, ಮೃದಂಗ ಸಹಕಾರ ಬಿಸಿ ಮಂಜುನಾಥ್. ಮೊದಲಿಗೆ ಅಪರಾಧ ಮುಲನ್ನಿಯೂ ಮನ್ನಿಂಚಿ ಲತಾಂಗಿರಾಗ ಆದಿತಾಳದಲ್ಲಿದೆ, ಎಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ವಿದುಷಿ ಜೆ ಯೋಗವಂದನ. ಅಕಂಪನೀಸ್ ಶಿ ಇಸ್ ಅಕಂಪನೀಡ್ ಆನ್ ದ ಘಟಂ ಬೈ ವಿದುಷಿ ಸುಕನ್ಯಾ ರಾಮಗೋಪಾಲ್, ಆನ್ ದ ಮೃದಂಗಂ ಬಿಸಿ ಮಂಜುನಾಥ್. ಟು ಬಿಗಿನ್ ವಿತ್ ಅಪರಾಧ ಮುಲನ್ನಿಯೂ ಮನ್ನಿಂಚಿ, ಅ ಕಂಪೋಸಿಷನ್ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ಸೆಟ್ ಟು ಲತಾಂಗಿರಾಗ ಆದಿತಾಳ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜೆ ಯೋಗವಂದನಾ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಘಟ ಸಹಕಾರ ವಿದುಷಿ ಸುಕನ್ಯಾ ರಾಮಗೋಪಾಲ್, ಮೃದಂಗ ಸಹಕಾರ ಬಿಸಿ ಮಂಜುನಾಥ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ನನ್ನು ಬ್ರೋವು ಶಮಾಶಾಸ್ತ್ರಿಗಳ ರಚನೆ ಲಲಿತರಾಗ ಚಾಪುತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ವಿದುಷಿ ಜೆ ಯೋಗವಂದನಾ. ಶೀಸ್ ಅಕಂಪನೀಡ್ ಆನ್ ದ ಘಟ ಬೈ ವಿದುಷಿ ಸುಕನ್ಯಾ ರಾಮಗೋಪಾಲ್, ಆನ್ ದ ಮೃದಂಗ ಬಿಸಿ ಮಂಜುನಾಥ್. ನೌ ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ನನ್ನು ಬ್ರೋವು, ಸೆಟ್ ಟು ಲಲಿತರಾಗ ಮಿಶ್ರ ಚಾಪುತಾಳ, ರಿಟನ್ ಬೈ ಶ್ಯಾಮಶಾಸ್ತ್ರಿ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿದುಷಿ ಜೆ ಯೋಗವಂದನ ಅವರಿಂದ ವೀಣಾವಾದನ ಆಲಿಸಿದ್ರಿ. ಘಟ ಸಹಕಾರ ನೀಡಿದವರು ವಿದುಷಿ ಸುಕನ್ಯಾ ರಾಮಗೋಪಾಲ್. ಮೃದಂಗ ಸಹಕಾರ ಬಿಸಿ ಮಂಜುನಾಥ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard Veena recited by Vidushi J. Yogavandana. She was accompanied on the khatam by Vidushi Sukanya Ramagopal. On the mridangam, B.C. Manjanath. This program is a contribution of Akashavani Bengaluru. Anytime, Indian music.

ಕಲ್ಯಾಣ ಪ್ರದ ಪ್ರಭು ದಾಗಿರ್ತಕ್ಕ ದುಮ್ಕಿರ್ತಕ್ಕ ದಾಗಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದಾಗಿರ್ತಕ್ಕ.

ತೆಂಗನ ಕದ ಧಡನ್ನ ಕದ ಕದ್ರಿಕಿಟ್ಟು ತಾಕಿತೆ ಟೆಕಿಟ್ಟು ಕತ್ರಿಕಿಟ್ಟು ಧಕ್ಕಿಟ್ಟು ಧಾಕಿತೆ ಧಾಕಿ ನನ್ನ ಘನ ನನ್ನ ಗಗತ್ರಿಕಿಟ್ಟು ತಾಕಿಡ್ದಕ್ಕೆ ತಿಂಗಳ ತಂಗಡ ಧಾಗಿ ನನ್ನ ಘನ ನನ್ನ ಗಗತ್ರಿಕಿಟ್ಟು ತಾಕಿಡ್ದಕ್ಕೆ ತಿಂಗಳ ತಂಗಡ ಧಾಗಿ ನನ್ನ ಘನ ನನ್ನ ಗಗತ್ರಿಕಿಟ್ಟು ತಾಕಿಡ್ದಕ್ಕೆ ತಿಂಗಳ

ಘಂಟೆ ತಾಗಿದ್ದೆ ಘಗೆ ತೆಟ್ಟೆ ಗದಿ ಗನ್ನ ಧೇಗೆ ತಾಗಿದ್ದೆ ಟೆಕ್ಕ ತೆಗೆ ಗದಿ ಗನ್ನ ಧೇಗೆ ತಾಗಿದ್ದೆ ಟೆಕ್ಕ ತೆಗೆ ಗದಿ ಗನ್ನ ಧೇಗೆ ತಾಗಿದ್ದೆ ತಾಗಿದ್ದೆ ಟೆಕ್ಕ ತಾಗಿದ್ದೆ ಗದಿ ಗನ್ನ ಧೇಗೆ ತಾಗಿದ್ದೆ ತಾಗಿದ್ದೆ ತಾಗಿದ್ದೆ ತಾಗಿದ್ದೆ ತಾಗಿದ್ದೆ ತಾಗಿದ

ಕಾದರ್ ಬದಲನೆ ದಿಗ ದಿಗರ್ ಕುಠಾರ ಕಾಟತ ಕುಟಿಲ ತಿರುಗಡತ ದಾಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಶುಭ ಸುಂದ ಮಾಲ ಗಲೆ ಮುಂಡ ವೀರ ದಾಗಡತ ಧುಮಕೃತಕ ಧಾ ದಿನ ದಿನ ಚತುರ ನನ ಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮು ಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕೃತಕ ಧುಮಕೃತಕ ದಾ ಟಕಿಟ ಧಿಕಿಟ ದಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮ ರುಡಮ್ ಡಿಮಿ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ದೂರ